ಗುರುಮುಖ ವಿರ್ಲ ಕಿನಂತಿಯ ವಾಹಿಗುರು ಜೀ ಕಾ ಖಾಲಸಾ ವಾಹಿಗುರು ಜೀ ಕೀ ಫತಿಹ. ಸ್ಲೋಕ ಮಹಲ್ಲಾ ತೀಜಾ. ಸತಿಗುರ ಕೀ ಪ್ರತೀತ ನಾ ಆಯಿಆ, ಶಬ್ದ ನಾ ಲಾಗೋ ಪಾಓ, ਉਸ ਨੂੰ ਸੁਖ ਨਾ ਉਪਜੈ, ਭਾਵੇਂ ਸੌ ਗੇੜਾ ਆਵੋ ਜਾਓ. ਨਾਨਕ ਗੁਰਮੁਖ ਸਹਿਜ ਮਿਲੈ, ਸੱਚੇ ਸਿਉਂ ਲਿਵ ਲਾਓ. ਰਾਗ ਬੜਹੰਸ ਕੀ ਵਾਰ, ਪੌੜੀ 14ਵੀਂ ਸਲੋਕ.